0: ದೇವಿ, ಐ ಲವ್ ಯು.
1: ಐ ಲವ್ ಯು ರೀ?
0: ಯಸ್, ಐ ಲವ್ ಯು ಟು. ಮೈ ನೇಮ್ ಇಸ್ ಈಕು. ಐ ಲಿವ್ ಇನ್ ಜಂಗಲ್. ಕೊರೋನಾ ಹೇವಿ ಕಮ್ ಟು ನೇಪಾಲ್, ದಟ್ಸ್ ವೈ ಐ ಮೀ ಗೋಯಿಂಗ್ ಟು ಆಸ್ಟ್ರೇಲಿಯಾ, ಯು ನೋ. ಥ್ಯಾಂಕ್ ಯು ಪಿತಾಂಗ್.
2: ಪಿಠಾ ಬ್ಯಾಕುರ್ ಖಾಯರ್ ಜಂಗಲ್ ಮಾ ಬಸ್ನಿ.
3: ಈಕು ಈಕು ಇಂಗ್ಲಿಷ್ ಮಾ ಬಾತ್ ಮಾರ್ದೈ ಆಪ್ ಚಲ್ಲೈತೈ.
0: ಯಸ್ ಈಕು ನಾನಿ ತಕಾ ತಾನಿ ತಾನಿ ತಕಾ ನಾ
2: ಧನುಷ್ ಚಂಕಾರ್ ಹಾಯ್ ಹಾಯ್ ಆಪ್ ಚಲ್ಲೈತೈ ಲೈ ಮೈಲೇ ಆಸ್ಟ್ರೇಲಿಯಾ.